ವಂದೇ ಮಾತರಂ. ಏಕ ಉದ್ಘೋಷ್ ಜೊ ಆಜಾದಿ ಕೆ ಸಂಗ್ರಾಮ ಕಾ ಜಯ ಘೋಷ್ ಬನ್ ಗಯಾ. ಇಸ್ಕಾ ಅರ್ಥ ಹೈ ಮಾ ಮೈ ತುಮ್ಹೆ ಪ್ರಣಾಮ ಕರ್ತಾ ಹೂ. ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ನೆ 7 ನವಂಬರ್ 1875 ಕೋ ಯೆ ಮಾತೃವಂದನಾ ರಚಿ ಥೀ. ಬಾದ್ ಮೇ ಸೆ 1882 ಮೇ ಪ್ರಕಾಶಿತ ಉಪನ್ಯಾಸ ಆನಂದ ಮಠ ಮೇ ಶಾಮಿಲ್ ಕಿಯಾ ಗಯಾ. ಗುರುದೇವ್ ರವೀಂದ್ರ ನಾಥ್ ಟ್ಯಾಗೋರ್ ನೆ ಪಹಿಲಿ ಬಾರ್ ಇಸ್ ಗೀತ ಕೋ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ್ ಮೇ ಗಾಯಾ ಥಾ. 1905 ಕೆ ಭಂಗ ಭಂಗ ಆಂದೋಲನ್ ಮೇ ಯೆ ಗೀತ ದೇಶಭಕ್ತಿ ಏಕತಾ ತ್ಯಾಗ ಔರ್ ಬಲಿದಾನ್ ಕಿ ಭಾವನಾ ಜಗಾನೆ ವಾಲಾ ಪ್ರತೀಕ ಬನ್ ಗಯಾ. ಸ್ವತಂತ್ರ ಭಾರತ ಮೇ ಇಸೆ ರಾಷ್ಟ್ರೀಯ ಗೀತ ಕೆ ರೂಪ ಮೇ 24 ಜನವರಿ 1950 ಕೋ ಸ್ವೀಕೃತಿ ದಿ ಗಯಿ. ಇಸ್ ತರಹ ಸೆ ಯೆ ಮಾತೃವಂದನಾ ಅಬ್ ತಕ್ 1.5 ಸದಿ ಕಾ ಸಫರ್ ತಯ ಕರ್ ಚುಕಿ ಹೈ.